0: ಬಾಯಿ ಅಲಿ ಅಲಿ ಓ ಭಾಗ ಬಾಯಿ
1: ಅಲಿ ಅಲಿ ಓ ಭಾಗ ಬಾಯಿ ಅಲಿ ಅಲಿ ಓ ಭಾಗ ಬಾಯಿ
0: ಭಾಗ ಬಾಯಿ ಬೋಲಲಿ ಹಟುನ್ ಅನಿ ಲಗ್ನಾಲಾ ಬಸಲಿ ನಟುನ್ ಲಗ್ನಾಲಾ ಬಸಲಿ ನಟುನ್ ಅನ ಚಿತ್ತನ್ನ ಅವರೇ ತಪ್ಪತ್ತೆ.